ಏನು ಬುದ್ಧಿ ದೀರ್ಥ ಆಯ ಅನುಕ ಸಾಜ ಸೀದಾರ್ ಬಹು ಕರ್ತ ಜೀವ ಮೃತಕ ಓಢಾಯ ಮಾನುಖ ಬಿನ್ ಬುದ್ಧಿ ವ್ಯರ್ಥ ಆಯಾ ಅನುಕ ಸಾಜ ಸೀದಾರ್ ಬಹು ಕರತ ಜ್ಯೋ ಮೃತಕ